0: ನಿಮ್ಮ ಯಾತ್ರಾ ಸಹಾಯಕಾರಿ.
1: ಓಂ ಶ್ರೀ ಮಾತ್ರೇ ನಮಃ.
0: ಈನಾಟಿ ವಿಹಾರಿ ಕಾರ್ಯಕ್ರಮಂಲೋ ಹಿಮಾಲಯ ಪರ್ವತ ಶ್ರೇಣುಲ ಮಧ್ಯ ಪವಿತ್ರಮೈನ ದೇವಾಲಯಾಲು, ಪುರಾತನ ಕೋಟಲು, ಶಿಲ್ಪಕಲಾ ಸಂಪದ, ಪ್ರಕೃತಿ ಸೌಂದರ್ಯಂ ಕಲಕಲಸಿನ ಹಿಮಾಚಲ್ ಪ್ರದೇಶ್ ರಾಷ್ಟ್ರಂಲೋನಿ ಕಾಂಗ್ರಾ ಜಿಲ್ಲಾಲೋ ಅತ್ಯಂತ ಪವಿತ್ರಮೈನ 51 ಶಕ್ತಿ ಪೀಠಾಲಲೋ ಒಕ್ಕಟಿಗಾ ಪ್ರಸಿದ್ಧಿ ಚೆಂದಿನ ಶ್ರೀ ಭಜೇಶ್ವರಿ ದೇವಿ ಅಮ್ಮವಾರಿ ಆಲಯ ವಿಶೇಷಾಲು.